ಶಿಖಾಶ್ಚಾತ್ಮನೆ ಶಿಖಾಜೈ ಭಷಟೆ ನಿರೂಢು ಭಷಮಂಧಾತ್ಮನೆ ಕವಚಾ ಜಗುಂ ಜ್ಯೋತಿಷ್ಠೋಮಾತ್ಮನೆ ನೇತ್ರತ್ರಜಾಜ ಬೌಷಟೆ ಸರ್ವಕೃತ್ವಾತ್ಮನೆ ಅಸ್ತ್ರಾಜ ಭಟೆ ಭೂರ್ಭುವ